0: ಸಮಸ್ಯೆ ಬೇಡಲ್ಲ ಏ ತೀನಮಾನ ಮಾಡಲ್ಲ ಸೇನು ಗೌರಿ ಅಲಕ್ಕಳೆಲ್ಲ ಮಗಳ ಕರೆಯಲ್ಲ
1: ಅರುಣ ಮರಗ ಮದ್ಲ ಚೌಕಲ ಜಾಯಲ್ಲ
0: ಪಾನಿ ಹೊಳಿ ರಚ್ಚ ಇಲ್ಲ ಹೊಳಿಲ ನೀವ ದವೈಲ ನಾರಿ ಒಳ ಪೊಡ ಇಲ್ಲ
1: ಹಾನಿ ಪಾಸ್ ಪರ್ದೇಶಗಳ ಬೊಮ್ಮಾರು
0: ಪಟ್ಟೆಗಾಚಾರ್ಯವ.